krobata obebi bebre of sre no mesna o me chso bebi aso ni bi ho na wo de wasem ni wa maneye ene wo wa bra ba ko dan kristo wo ho ni urade aboa amase be ya kristo ba o so wa nye oyira ba ye pe asase ye hia asase esi nyame aso dan ti wo asase wo bebi ya o fre no mesna ye beje wo normal no ni ajigudin na ye no wa betina se ni ye no akasa and now be so boa dwumedi no so a which me support wo be so boa with asase no be so boa with bibia wo so boa with radio no one e kwen e wo ho ye wo e kwa bebre nyame fa so sha ne mba wo so wo kwen ya abeda wo nie wo so fa na bomodin so betumi aboa dwumedi ni bi ni urade a wo yama e binim no obeye ama won so so wo mo ne so betumi aba Facebook no so any YouTube channels no so na wa ba so abra ye di asumwe e be wi ye wo radio no so no ye kwa kwoto aso e wo Facebook no so je bra ho bra Facebook bra YouTube channel no so na be kwa type Prophet Samuel na na mo atin ye won shira no mbie kwan kese ma na wo de send the message we share na be ye asem foforo kora ye won shira no mbie kwan kese e ma wo Yesu Kristo didim ana be bo empire amen.